no enye ne tiri didi mu a wanwo ene ti ena no paya abibia ra abrabo akwetie wa ye yuji totwene abusia fa wo nyehwe sa abusia be hia wa na ye adwumaden na ye de wo ye ena no paya yesu maja no na be kudi yenkwa yesu baja na ema ye nkunimdie ema ye fa ahodie no ena no pay enkasa ma na we jesus demo